ಸಾಟಾರ ಸೂಟಿಡು ಸಿರ ಕಾಲ ಚಾಟಿಡು ಥುಮ ಕುವಾ ಚಾಲ ಜಾನಿ ದೂರ ತೇ ಪಛಾಣ್ಯಾ ಥುಮ ಕುವಾ ಚಾಲ ಜಾನಿ ದೂರ ತೇ ಪಛಾಣ್ಯಾ ಜಗ ಜಗ ಮುಟ್ಯಾ ಮೇರೆ ರೋಪೇ ತೇ ಪಾಣಿಯಾ ಜಗ ಜಗ ಮುಟ್ಯಾ ಮೇರೆ